ಸೋದುವು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಎಸ್ ನೋ ಮಚ್ಚಾಕ್ಕೆ ಕಿಟ್ ಪಿಟ್ ಕಾಶೋದುವು ಥುಡಾ ಹಿಲೆ ಕಾಹ ದೇಖಕು ಬಹೆಸ್ ಕದೆ ಕಾವು ಜೋರ್ ಕಿ ನೋ ನೋ ನೋ ಮಿಲಾಡ್ ಬೇಕ ಸೋರ್ ಛೋಡ್ ದೋ ಬಹೆಸ್ ಕದೆ ಕಾವು ಜೋರ್ ಕಿ ಕಹೆ ಕ ಜಜ್ ಆರ್ಡರ್ ಸುನೋ ಆರ್ಡರ್ ಆರ್ಡರ್